ಮಾಡ್ತೇನ ಮಲಾಜ ಮಾಲಿಕ್ ತಾವ್ ಬಸಲ್ಲ ಹಮ್ನ ಕೋಗ್ ಬಿಗರ್ ಬಿ ಮೆಟ್ಟೆಲ್ಲ ಬ್ಲೆಸ್ ಜಂಗಿ ಸಿಗ್.